ಹಿರಾಮಣಿ ವರ್ಮ, ಪಾರಸಮಣಿ ವರ್ಮ, ಪುಷ್ಪೇಂದ್ರ ಮಣಿವರ್ಮ, ನೋಕಿಲಾಲ್ ವರ್ಮ, ಭಾಟಾ ಬಾಲಾ ಛತ್ತೀಸ್ಗಢ್ ಸೇ ಇನ್ನೊಂದು ಫಿಲ್ಮ ಧಡ್ಕನ್ ಕೆ ನಗ್ಮೆ ಕಿ ಫರ್ಮಾಯಿಶ್ ಭೇಜಿ ಹೈ ತೋ ಇನ್ಕೋ ಸುನಾತೆ ಇನ್ಕಿ ಪಸಂದ ಕಾ ಯೇ ನಗ್ಮಾ.